ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ರೇಖಾಮಯಧ್ವಜ ಸುಧಾಕಲಶಾತಪದ್ರವಜ್ರಾಂಕುಶಾಂಬುರುಹಕಲ್ಪಕ ಶಂಖಚಕ್ರೈಃ ಭವ್ಯೈರಲಂಕೃತ ತಲೌ ಪರತತ್ವಚಿಹ್ನೈಃ ಶ್ರೀ ವೆಂಕಟೇಶ ಚರಣೌ.

ಕಸಿನ್ಯಾಗಡನ್ನ ಹೆದರಿಗಿಡ್ದು ಕಥಾ ಕಥಿಕ್ಕು ದಿನ ಸಾಧಾ ದಿನ್ ದಿನ್ ಹೇಗೆ ಘೇ ನಾನಾನ ಕಸಿನ್ಯಾಗಡನ್ನ ಹೆದರಿಗಿಡ್ದು ಕಥಿನ್ ದಿನ್ ಕಸಿನ್ಯಾಗಡನ್ನ ಹೆದರಿಗಿಡ್ದು ಕಥಾ ದಾದಾ ಕಸಿನ್ಯಾಗಡನ್ನ ಹೆದರಿಗಿಡ್ದು ಕಥಿ ದಾದಾ ದಾದಾ

0: ಕತ್ಲಾಧಿಸ್ತಾನ ಕಥೆ ಕಿರ್ದಾನ
1: ಕ್ರೀಟಿ ಮೇಘಮನು ತೂಸಿ ನನ್ನ ಮಲ್ಲಿ ಪೇಟಕಾನಿ ಪದಕಿಂಚಿನಲ್ಲಿ